0: Urade hwa. Se wo kwatia Urade na betumi aye. Se je Urade hwa. Aso nyue ni wa. Je wo papa na ye fani dia. Obem maye na sumie.
1: Oh se ye ja na chiriwa. Aso nyue ni wa busiam. Wa me ka chira. Siamo suma posu wanna catch us here ye dia betumi atena busu ye dem kwabra woni mi yesu say ye jane chiriwa asundue ni wa warem ye me pesa me catch on this say wo kwati yesu asundue ni busu ye dem oh say wo jane chiriwa ye dia ni wa mawo wanna catch ra wo say kwati awurade a wo betumi adiye. Oh, say ye ja na chiriwa. Eba wa be ye den wenya ba. Fe urade. Akwa bi e wo ma.